ಹಾಗನಿಗೆ ಪ್ರೋಗ್ರಾಮ್ ಕಿರುವ ಹೆಕ್ತೇನ್ ಜಯಂತಿಯ ಫಿದಿರುವ ಯೌಂಡ ಮನ್ ಭಾಕಿ ಚಂಪು ಇರುವ ಬರ್ತು ಪೋಯ್ಚ್ನೋ.